ಮುದ್ದಿನ ಮಕ್ಕಳೇ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ನಾಳೆ ದಿನ ನಾಡಿದನು ನಡೆಸಿದರು ನೀವುಗಳೇ, ನಾಳೆ ದಿನ ನಾಡಿದನು ನಡೆಸಿದರು ನೀವುಗಳೇ, ಏ ಚಿಲುವಿನ ಆ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ.

detalhe heli taridi nadeyalu beku tande tayi heli taridi nadeyalu beku saraleya gurugalu kalisita paata kaliyalu beku saraleya gurugalu kalisita paata ಕಲಿಯಲು ಬೇಕು. ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು. ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು. ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು. ತಿಳಿ ಸತ್ಯವ ಎಂದು ಪಾಲಿಸಬೇಕು. ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು. ಸತ್ಯವ ಎಂದು ಪಾಲಿಸಬೇಕು. ಈ ಚೆಲುವಿನ ಆ ಮುದ್ದಿನ ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ. ದುಸ್ರಾಂತರ ಯಾವ ದುಸ್ರಾ ಚರಣ ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ. ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ. ಸೋಮಾರಿಯಾಗದೆ ಕೊಟ್ಟಿಗ ಕೆಲಸವ ತಪ್ಪದೆ ಮಾಡಿ. ಸೋಮಾರಿಯಾಗದೆ ಕೊಟ್ಟಿಗ ಕೆಲಸವ ತಪ್ಪದೇ ಮಾಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಬೇಗವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಕೂಡಿ. ಫಿರ್ ಆಕರಿ ತೀನ್ ಶಬ್ದ ಎಲ್ಲರೂ ಒಂದು ಕೂಡಿ. ಬೇಡವ ತೆರೆದು ಬಾಳಿರಿ.